ಕೃಷ್ಣ ಬಂದ ಬಂದೈ ಮರಿನಾಪ ಉಂಟು ಓ ಕೃಷ್ಣ ಕೃಷ್ಣ ಬಂದ ಬಂದೈ ಮರಿನಾಪ ಉಂಟು ಓ ಮರಿನಾಪ ಉಂಟು ಮೈಲೆ ಮರಿನಾಪ ಉಂಟು ಕೃಷ್ಣ ಕೃಷ್ಣ ಬಂದ ಬಂದೈ ಮರಿನಾಪ ಉಂಟು

0: ಜಂಜುವಂಸಿನ ರಾಜೇಗ ಲಾನು ದೈನ ಲಾನು ದೈನ ಕೃಷ್ಣ ಲಾನು ದೈನ ಜಂಜುವಂಸಿನ ರಾಧಿಕ ಲಾನು ದೈನ ಬಂದೈ ಗಾಯ ಕೃಷ್ಣಾದಿ ರಾಧಿಕಾಲೇನ ಬಂದೈ ಗಾಯ ಕೃಷ್ಣಾದಿ ರಾಧಿಕಾಲೇನ ರಾಧಿಕಾ ಕೆ ಆಮಾ ವಂಚಿನ ಆಜ ಪಠಾಉದಿನ ರಾಧಿಕಾ ಕೆ ಆಮಾ ವಂಚಿನ ಆಜ ಪಠಾಉದಿನ
1: ಲೀಲಾ ದಿನ ಬರಿ ಬನಿ ಗಾಉನು ಸಕ್ನುಹುಂಚ